0: ಅಂತಕ ಜಂತರಿತ ಅತಿ ಕಿಟ ತುಂತಕತರಿ ಜಂತರಿತ ಅತಿ ಕಿಟ ತುಂತ ಅಂತಕ ಜಂ ತಕತರಿ ಜಂ ತಜ್ಜಂ ಅದಿ ಕಿಟ ತುಂತ ಅದಿ ಕಿಟ ತುಂತ ಅದಿ ಕಿಟ ತುಂ
1: ಅಖಿಲಾ

0: ಶುಭ ಚರಣೆ
1: ಸರಸ ಸಾಹಿತ್ಯ ಸ್ವರಸ ಸಂಗೀತ ಸ್ಥಾನಯುಗಳೇ ಸರಸ ಸಾಹಿತ್ಯ ಸ್ವರಸ ಸಂಗೀತ ಸ್ಥಾನಯುಗಳೇ
0: ಚಂಡು
1: ಬರದೇ